ಜಗದಗುರು ಹೇ ಸಂಸಾರ ತಾಪ ಹರಣ ಹೈ ಕರುಣಾಮಯ ಸಬ ದುಃಖ ಹರೋ ಹೇ ಶರಣ ಜೋಗ ದಯ ಅಲ್ಲಾಹ